0: ಅತಿವೃಷ್ಟಿಪರಾ ರಕ್ತ ವರ್ಣೀಯ ಸಂಚೇತನ ಉದ್ಘೋಷಿತ. ಅಥ ವಾರ್ತಾಃ ವಿಶದೀಕೃತ್ಯ. ಸಂಸದಃ ಉಭಯೋಃ ಸದನಯೋಃ ಕಾರ್ಯಾಚರಣಮಧ್ಯ ನೀಟ ಪ್ರಶ್ನಪತ್ರ ಗೋಪ್ಯತಾ ಭಂಗ ಪ್ರಕರಣೆ ವಿಪಕ್ಷಿ ಸದಸ್ಯಾನಾಂ ನಿರಂತರ ಕೋಲಾಹಲೇನ ಸ್ಥಗಿತಂ. ಲೋಕಸಭಾಯಾಃ ಕಾರ್ಯಾಚರಣಾರಂಭೆ ಆದೌ ಸದನೇನ ಷಣ್ಣಾಂ ಪೂರ್ವ ಸದಸ್ಯಾನಾಂ ನಿಧನೆ ಸಹೈವ ಕತರ ದೇಶಸ್ಯ ಅಮೀರ್ ಶೇಖ್ ಹಮದ್ ಬಿನ್ ಖಲೀಫಾ ಅಲ್ಥಾನಿ ಇತ್ಯಸ್ಯ ನಿಧನೆ ಶೋಕ ಸಂತಪ್ತ ಶ್ರದ್ಧಾಂಜಲಿಃ ಸಮರ್ಪಿತಃ. ಅಧ್ಯಕ್ಷಃ ಓಮ ಬಿರ್ಲಾ ಇತ್ಯಸೌ ನ್ಯಗಾದೀತ್ ಯತ್ ಶೇಖ್ ಹಮದ್ ಮಹೋದಯಃ ಆಧುನಿಕ ಕತರ ದೇಶಸ್ಯ ಆಧಾರಶಿಲಾಂ ಸ್ಥಾಪಯಿತುಂ ಸಹೈವ ಭಾರತ ಕತರ ಸಂಬಂಧಾನ್ ಸುದೃಢೀಕರ್ತುಂ ಮಹತೀಂ ಭೂಮಿಕಾಂ ನ್ಯವಹತ್.
1: ಮಹಾಮಹಿಮ್ ಶೇಖ್ ಅಹಮದ್ ಬಿನ್ ಖಲೀಫಾ ಅಲ್ಥಾನಿ ನೆ ಜೂನ್ 1995 ಸೆ ಜೂನ್ 2013 ತಕ್ 18 ವರ್ಷೋ ತಕ್ ಕತರ್ ಕೆ ಅಮೀರ್ ಕೆ ರೂಪ ಮೇ ಕಾರ್ಯ ಕಿಯಾ. ಉನ್ಹೋನೆ ಆಧುನಿಕ ಕತರ್ ಕಿ ನೀವ್ ರಖಿ. ಉನ್ಹೋನೆ ಭಾರತ ಕತರ್ ಸಂಬಂಧೋ ಕೆ ಸಂವರ್ಧನ್ ಮೇ ಭಿ ಮಹತ್ವಪೂರ್ಣ ಭೂಮಿಕಾ ನಿಭಾಯಿ.
0: ಪ್ರಶ್ನಕಾಲಾರಂಭೆ ಕಾಂಗ್ರೆಸ್ ಸಮಾಜವಾದಿ ಪ್ರಭೃತಯಃ ವಿಪಕ್ಷಿ ದಲೀಯಾಃ ನೀಟ ವಿಷಯಮಧಿಕೃತ್ಯ ಉಚ್ಚೈಃ ವಿರೋಧೋದ್ಘೋಷಾನ್ ಅಕುರ್ವನ್. ಅಧ್ಯಕ್ಷಸ್ಯ ಪೀಠಸ್ಯ ಚ ನಿರಂತರ ಆಗ್ರಹಂ ಉಪೇಕ್ಷ್ಯ ಸದಸ್ಯಾಃ ಕೋಲಾಹಲಂ ಅಕುರ್ವನ್. ಯೇನ ಷಡ್ವಾರಂ ಸ್ಥಗನಾನಂತರಂ ಅಂತತಃ ಲೋಕಸಭಾಯಾಃ ಕಾರ್ಯಾಚರಣಂ ಆದಿವಸಾಯ ಸ್ಥಗಿತೀಕೃತಃ. ರಾಜ್ಯಸಭಾಯಾಮಪಿ ಏತಾದೃಶಮೇವ ದೃಷ್ಟಂ ದೃಷ್ಟಿಂ ಅಗಾತ್. ಆರಂಭೆ ನವನಿರ್ವಾಚಿತಾಃ ಸದಸ್ಯಾಃ ಶಪಥಂ ಅಗೃಹಣನ್. ಸದನಂ ಚ ಪೂರ್ವ ಸದಸ್ಯೇಭ್ಯಃ ಶ್ರದ್ಧಾಂಜಲಿಂ ಸಮರ್ಪಯತ್. ವಿಪಕ್ಷ ನೇತಾ ಮಲ್ಲಿಕಾರ್ಜುನ್ ಖರ್ಗೆ ನೀಟ ವಿಷಯಂ ಉತ್ಥಾಪಯಿತುಂ ಪ್ರಾಯತತ, ಕಿಂತು ನಿರಂತರ ಕೋಲಾಹಲೇನ ಸದನಂ ಬಹುವಾರಂ ಸ್ಥಗಿತಂ. ಉಪಸಭಾಪತಿಃ ಹರಿವಂಶಃ ಸೂಚಿಬದ್ಧ ಕಾರ್ಯಾಣಿ ಸಂಚಾಲಯಿತುಂ ಪ್ರಾಯತತ, ಕಿಂತು ಅವಿರತ ಪ್ರತಿರೋಧ ಕಾರಣಾತ್ ರಾಜ್ಯಸಭಾಪಿ ಆದಿವಸಾಯ ಸ್ಥಗಿತ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವೋಚತ್ ಯತ್ ವರ್ಷಾ ಭವತು ಅಥವಾ ಸಂಸದ ವರ್ಷಾಕಾಲೀನ ಸತ್ರಂ ಭವತು, ಯದ್ಯುಭೌ ಕ್ರಿಯಾಶೀಲೌ ಭವತಃ ತರ್ಹಿ ಅತೀವ ಲಾಭಪ್ರದೌ ಸಿದ್ಧ್ಯತಃ. ಸಂಸದ ವರ್ಷಾಕಾಲೀನ ಸತ್ರಸ್ಯ ಆರಂಭಾತ್ ಪ್ರಾಕ್ ವಾರ್ತಾಹರೈಃ ಸಹ ಸಂಭಾಷಮಾಣಃ ಸಹ ನ್ಯಗಾದೀತ್ ಯತ್ ಉಭಯೋಃ ಸಕ್ರಿಯತಾಯಾಂ ಸತ್ಯಾಂ ರಾಷ್ಟ್ರಸ್ಯ ಕಲ್ಯಾಣಂ ಜೀವಾನಾಂ ಮಂಗಲಂಚ ಭವತಿ. ಶ್ರೀಮೋದಿ ಅಕಥಯತ್ ಯತ್ ದೇಶಸ್ಯ ಯೂನಾಂ ಸಾಮರ್ಥ್ಯಂ ಆಕಾಂಕ್ಷಾಃ ಚ ಅಂತರಿಕ್ಷವತ್ ಅಪರಿಮಿತಾಃ ಸಂತಿ. ಪ್ರಧಾನಮಂತ್ರಿಣಾ ಅಭಾಷ್ಯತ ಯತ್ ಭಾರತಸ್ಯ ರಿಫಾರ್ಮ್ ಎಕ್ಸ್ಪ್ರೆಸ್ ಇತಿ ಪರಿಷ್ಕಾರಗತೌ ಆರೋಹಣಸ್ಯ ಪರಿಣಾಮಃ ವರ್ತತೆ, ಯತ್ ಭಾರತಸ್ಯ ಯುವಾನಃ ಧೈರ್ಯಂ ಪ್ರದರ್ಶ್ಯ ಸಫಲತಾಂ ಪ್ರಾಪ್ನುವಂತಿ. ಸಹ ಪ್ರೋಕ್ತವಾನ್ ಯತ್ ಕೇವಲಂ ಏಕಸ್ಮಿನ್ ಮಾಸೆ ದೇಶೇನ ಅನೇಕೇ ವಿಶಿಷ್ಟಾಃ ಕೀರ್ತಿಸ್ತಂಭಾಃ ಅಧಿಗತಾಃ, ಯೇಷಾಂ ಉಪಲಬ್ಧಿಃ ಪ್ರತ್ಯೇಕಂ ನಾಗರಿಕಂ ಗೌರವೇಣ ಪೂರಯತಿ. ಪ್ರಧಾನಮಂತ್ರಿ ಅವದತ್ ಯತ್ ರಾಷ್ಟ್ರೀಯ ಮಂಚೇ ಅಂತಾರಾಷ್ಟ್ರೀಯ ಪಟಲೆ ಸಾಂಪ್ರತಂ ಚ ಅಂತರಿಕ್ಷೇ ಅಪಿ ಇಮೇ ಕ್ಷಣಾಃ ಭಾರತಸ್ಯ ಕೃತೆ ಸತ್ಯಮೇವ ಗೌರವಪೂರ್ಣಾಃ ಆಸನ್. ಶ್ರೀಮೋದಿ ಅವದತ್ ಯತ್ ವಿಭಿನ್ನೇಷು ಕ್ಷೇತ್ರೇಷು ಯುದ್ಧಸ್ಯ ನಿರಂತರ ಸಂಕಟಮಾಲಕ್ಷ್ಯ ಸಮಗ್ರಂ ವಿಶ್ವಂ ಚಿಂತಿತಮಸ್ತಿ. ಪಶ್ಚಿಮೇಷ್ಯಾ ಕ್ಷೇತ್ರಸ್ಯ ಸಂಘರ್ಷಃ ಭಾರತ ಸದೃಶಾಣಾಂ ದೇಶಾನಾಂ ಕೃತೆ ಏಕಂ ಮಹತ ಸಂಕಟಮಾಸೀತ್. ये ऊर्जा क्षेत्रे अन्येषामुपरि आश्रिताः सन्ति. पेट्रोल डीजल एलपीजी उर्वरक रसायनादीनां विषये बहवः प्रत्यवायाः सङ्कटाः च उत्पन्नाः, तथापि भारतेन 7.7% विकासमानाङ्कः संरक्षितः येन भारतं विश्वस्मिन् तीव्रतमा वर्धमाना अर्थव्यवस्था सञ्जाता. ಅಸ್ಮಿನ್ ಏವ ಪೃಷ್ಠಭೂಮೌ ವರ್ಷಾಕಾಲೀನ ಸತ್ರಸ್ಯಾರಂಭಃ ಭವತಿ, ದೇಶಃ ಗತಿಶೀಲತಾಂ ಧಾರಯತಿ, ಸಂಸದಃ ಭಾವನಾ ಚ ತಸ್ಯಾಂ ಗತೌ ನವೀನಾಂ ಊರ್ಜಾಂ ಸಂಚಾರಯತಿ ಇತ್ಯಪಿ ಪ್ರಧಾನಮಂತ್ರಿಣಾ ಪ್ರತಿಪಾದಿತಂ. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನಿಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೆ newsonair.gov.in ಇತ್ಯತ್ರ ಅಥ newsonair ಚಲದೂರಭಾಷೀಯತಂತ್ರಾಂಶೇ ಅಪಿ ಸಮುಪಲಬ್ಧೋ ಭವಿಷ್ಯತಿ.